masani leta so doye ye sibile mi polude ogun soro o wa duro ataka duro islam bo islam